ಧನ್ಯ ತಗಟ್ಟೆ ತಗಟ್ಟೆ ತಗಟ್ಟೆ ಧನ್ಯ ತಗಟ್ಟೆ ತಗಟ್ಟೆ ಧನ್ಯ ತಗಟ್ಟೆ ತಗಟ್ಟೆ ಧನ್ಯ ತಗಟ್ಟೆ ತಗಟ್ಟೆ ಧನ್ಯ ತಗಟ್ಟೆ ತಗಟ್ಟೆ ಧನ್ಯ ತಗಟ್ಟೆ ತಗಟ್ಟೆ ಧನ್ಯ ತಗಟ್ಟೆ ತಗಟ್ಟೆ ಧನ್ಯ ತಗಟ್ಟೆ ತಗಟ್ಟೆ ಧನ್ಯ ತಗಟ್ಟೆ ತಗಟ್ಟೆ ಧನ್ಯ ತಗಟ್ಟ

ಧನಗದಟ್ಟೆ ಕತ್ತ ಕದ್ದರ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ ಕೃತ ಕೃತ ಧನ